ಅತಯಃ ಪ್ರೇಯಂ ಪ್ರೇಯಮಿಯಂ ಪ್ರಪ್ರೇಯಮಗಾದಗಾದಿಯಂ ಪ್ರಪ್ರೇಯಮಗಾತ್ ಇಯಮಗಾದಗಾದಿಯಮಿಯಮಗಾತ್ ಧಿಷಣಾ ಧಿಷಣಾಗಾದಿಯಮಿಯಮಗಾತ್ ಧಿಷಣಾ ಅಗಾತ್ ಧಿಷಣಾ ಧಿಷಣಾಗಾದಗಾತ್ ಧಿಷಣಾ ಬರಿಹಿರ್ ಬರಿಹಿರ್ ಧಿಷಣಾಗಾದಗಾತ್ ಧಿಷಣಾ ಬರಿಹಿ ಧಿಷಣಾ ಬರಿಹಿರ್ ಬರಿಹಿರ್ ಧಿಷಣಾ ಧಿಷಣಾ ಬರಿಹಿರಚ್ಛಾಚ್ಛ ಬರಿಹಿರ್ ಧಿಷಣಾ ಧಿಷಣಾ ಬರಿಹಿರಚ್ಛ ಬರಿಹಿರಚ್ಛಾಚ್ಛ ಬರಿಹಿರ್ ಬರಿಹಿರಚ್ಛಮನು ನಾಮನು ನಾಚ್ಛ ಬರಿಹಿರ್ ಬರಿಹಿರಚ್ಛಮನು ನಾ ಅಚ್ಛಮನು ನಾಮನು ನಾಚ್ಛಾಚ್ಛಮನು ನಾ ಕೃತ ಕೃತ ಮನು ನಾಚ್ಛಾಚ್ಛಮನು ನಾ ಕೃತ ಮನು ನಾ ಕೃತ ಕೃತ ಮನು ನಾ ಮನು ನಾ ಕೃತ ಸ್ವಧಯ ಅಸ್ವಧಯ ಕೃತ ಮನು ನಾ ಮನು ನಾ ಕೃತ ಸ್ವಧಯ ಕೃತ ಸ್ವಧಯ ಅಸ್ವಧಯ ಕೃತ ಕೃತ ಸ್ವಧಯ ವಿತಷ್ಟ ವಿತಷ್ಟ ಸ್ವಧಯ ಕೃತ ಕೃತ ಸ್ವಧಯ ವಿತಷ್ಟ ಸ್ವಧಯ ವಿತಷ್ಟ ವಿತಷ್ಟ ಸ್ವಧಯ ಅಸ್ವಧಯ ವಿತಷ್ಟ.

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் சோமாசி மாறநாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நமக. எல்லா மகனியர்களுக்கும் நமஸ்கார. சுந்தரமூர்த்தி நாயனார் அவர சரித்திரையன்னு முந்துவரிஸ்தா இதேனே. ஈக சோமாசி மாறநாயனார் ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬಿರಾನ್ ಸೋಮಾಸಿ ಮಾರನುಕ್ಕು ಮಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಭರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೇ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಾಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗಯಜ್ಞಾದಿಗಳನ್ನು ಮಾಡ್ತಾ ಇದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡ್ಯಾನೋ, ಏನು ಯಾಗಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಆಗೋದೂ ಇಲ್ಲವೋ ಅವರ ಪರವಾಗಿ, ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಾನಿದು. ಈ ಸೋಮಾಸಿ ಮಾರನಾಯನವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಈ ಒಂದು ಗುಣವೇನು ಅಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ. ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ದರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಜ್ಞಾದಿಗಳನ್ನು ಮಾಡ್ತಾಯಿದ್ರು. ಎಲ್ಲ ಬ್ರಾಹ್ಮಣರಿಗೆ ಶಿವಭಕ್ತರಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದವರು ಸಹ. ಇವರಿಗೆ ಸುಂದರಮೂರ್ತಿ ನಾಯನಾರವರ ಬಗ್ಗೆ ಒಂದು ವಿಶೇಷವಾದ, ಅವರೇ ನನಗೆ ಗುರುಗಳು ಅನ್ನೋ ಒಂದು ಭಾವನೆ ಬಂತು. ಯಾಕೆ ಅಂತಂದರೆ ಇವರು ಯಾಗಯಜ್ಞಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು, ಮುಖ್ಯವಾಗಿ ಶಿವನಿಗೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡೋದು ಯಾರ ಮೂಲಕ ಹೋಗುತ್ತೆ, ಅಗ್ನಿದೇವನಿಗೆ ಕೊಡ್ತಾರೆ ಹವಿಸ್ಸು. ಅಗ್ನಿದೇವ ಅದನ್ನು ಯಾರ್ಯಾರಿಗೆ ಹವಿಸ್ಸನ್ನು ತಲುಪಿಸಬೇಕೋ ಆ ದೇವತೆಗಳೇ ತಲುಪಿಸ್ತಾರೆ. ಇವರಿಗೆ ಆಸೆ ಬಂದದ್ದು ಏನು ಅಂತಂದರೆ, ನಾನು ಕೊಡೋ ಹವಿಸ್ಸು ನೇರವಾಗಿ, ಅಂದರೆ ಅಗ್ನಿ ಭಗವಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸ್ಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ, ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳ್ತೆ ನೋಡಿ, சப்தகோட்டிமந்திராத் சித்தவிப்ரம்ஷகாரக ஏகமேவ மகாமந்திர குருஹு இது அக்ஷரத்வயம். அந்த அந்த ஏழு கோட்டி மந்திரங்களிவியன்தே, ಯಾವ್ಯಾವ ಮಂತ್ರನ ತಗೋಬೇಕು, ಯಾವ ತನ್ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಚಿತ್ತ ವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ, ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ ಅದು. ಗುರು ಅನ್ನೋ ಎರಡು ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡುವ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸ್ಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದ್ರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಾಮಾಯಣವರು ಹೇಗೆ ಎಲ್ಲರನ್ನೂ ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾಲನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರ ನಾನು ಬರ್ತೀನಿ, ಹವಿಸನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಾಮಾಯಣವರಿಗೆ ಹೇಳಿದರು. ಮಾರನೇ ದಿವಸ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸುರನಾರಾಯಣರು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಯ್ಯೋ, ನಡೀತಾ ಇರಬೇಕಾದ್ರೆ, ಯಾಗ ಎಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಡ್ಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಬರ್ತಾ ಇದ್ದಾಳೆ, ಮತ್ತು ಎರಡು ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯವರ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಾಮಾಯಣವರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಹಾಗೇ ಅವರನ್ನು ಆ ಪಾತ್ರೆ ಎಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಾಮಾಯಣವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ ಸುಂದರಮೂರ್ತಿಯವರ ಮೇಲೆ, ಅಷ್ಟು ಪ್ರೀತಿ, ಅಷ್ಟು ಗೌರವ ಆಗಿದೆ. ಶೆಟ್ಟಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ ಎರಡು, ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೆಟ್ಟಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮೊದಲಿಗೆ ಹೊರಡ್ತಾ ಇದ್ದಾರೆ, ಒಂದಾದ ಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ, ನಾನು ಇದನ್ನು ಹಿಂದಿನ ವಿಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ, ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ, ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ, ಪದಿಹ ಹಾಡಿಬಿಟ್ರು, ಪದಿಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ್ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು, ಆಭರಣಗಳು, ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ ಮೂರನೇ ಒಂದು ಭಾಗ ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು. ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ತೆರಮಾನ್ ಜೊತೆಯಲ್ಲಿ ಮಧುರೈಗೆ ಬರ್ತಾರೆ. ಮಧುರೈನಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೈನಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ರಿಗೊಬ್ರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ತೆರಮಾನ್ ಹೋದಾಗ ಎಲ್ಲ ನಾಲ್ಕು ಜನನೂ ರಾಜರುಗಳೇ. ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು. ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರೆಸಿದರು. ಮುಂದುವರೆಸಿದಾಗ ಇವರು ತಿರುಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆನೆ. ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ತಲ ಆವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೆ ಇಲ್ಲ, ಕ್ರಾಸ್ ಮಾಡೋ ಹಾಗೆ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ತಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ. ಯೋ, ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ. ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರಿನಲ್ಲಿ ಕೇಳ್ತಾರೆ, ನೀವು ನೆನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನೆಲ್ಲಿ ಬಂದೆ, ಆ ಪ್ರವಾಹದಲ್ಲಿ ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು

0: ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸುತ್ತೆ. ಬನ್ನಿ ಹೋಗೋಣ ನಮ್ಮ ಊರಿಗೆ ಅಂತ ಕರೀತಾರೆ. ಸರಿ ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಕುಡುಂಬನವ್ರನಲ್ಲಿ ಶೇರ್ಮಾನ್ ಪೆರುಮಾವರಿಯವರಿಗೆ ಅತ್ಯಂತ ವೈಭವದ ಸ್ವಾಗತ ನೀಡ್ತಾರೆ. ಬೀದಿಯೆಲ್ಲ ತಳಿರು ತೋರಣಗಳು ಮತ್ತು ನಾಟ್ಯ ವೇದಘೋಷ ನರ್ತನಗಳು ಇತ್ಯಾದಿ ಮನೋರಂಜಕವಾದ ಕಾರ್ಯಕ್ರಮಗಳು ಇದನ್ನೆಲ್ಲ ಏರ್ಪಾಡು ಮಾಡಿ ಕೊನೆಗೆ ತಮ್ಮ ಅರಮನೆಯಲ್ಲಿ ಅವರನ್ನು ಸತ್ಕರಿಸಿ ಚಿನ್ನದ ಪೀಠವನ್ನು ಕೊಟ್ಟು ಅಲ್ಲಿ ಕೂಡಿಸಿ ಎಲ್ಲ ಆದರ ಸತ್ಕಾರಗಳನ್ನು ಮಾಡಿ ಪಾದಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮ್ಯಾನ್ ಪೆರುಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ್ದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರುಮಾನವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವರನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ ನಾಣ್ಯ ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವ್ರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗುತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡದೆ ಸುಂದರಮೂರ್ತಿಯವರಿಗೆ ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಬಿಡೋದಾ ಬಂದ್ಬಿಡೋದಾ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ, ನೀವೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳಿಬಿಡ್ತಾರೆ. ಇವರು ಅದೇ ಥರ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರುಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org. Om Namah Shivaya.

ಶೂಲನ್ನಿಹಾದಸ್ಯಾವಧಾವಾತಿ ಮಾತದ್ಭೂಮ್ಯಾಮಾಶ್ಲೀಷನ್ಮಾತೃಣೇಷು ದೇವೇ ಭ್ಯಸ್ತದುಷದ್ಭ್ಯೋ ರಾತಮಸ್ತು ಯೇ ವಾಜಿನಂ ಪರಿಪಶ್ಯಂತಿ ಪಕ್ವಯ್ಯ ಈ ಮಾಹುಸ್ಸೂರಭಿರ್ನಿರ್ಹರೇತಿ ಯೇ ಚಾರ್ವಾತೋ ಮಾಗ್ನಿ ಸ ಭಿಕ್ಷಾಮುಪಾಸಾತ ಉತೋ

ಬಂಧು ಸರಣಿ ಬಟುರ್ವಾಗೇಹಿವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್

ಓಂ ಅಥ ವಿಂಶೋಧ್ಯಾಯ ವೈದಿಕ ಪಾರ್ಥಿವ ಪೂಜನ ಪ್ರಕಾರ ಸೂತ ಉವಾಚ ಅಥ ವೈದಿಕ ಭಕ್ತಾನಾಂ ಪಾರ್ಥಿವಾರ್ಚಾ ನಿಗದ್ಯತ ವೈದಿಕೇನೈವ ಮಾರ್ಗೇಣ ಭುಕ್ತಿ ಮುಕ್ತಿ ಪ್ರದಾಯಿನಿ ಸೂತ್ರೋಕ್ತ ವಿಧಿನಾ ಸ್ನಾತ್ವಾ ಸಂಧ್ಯಾಂ ಕೃತ್ವಾ ಯಥಾ ವಿಧಿ ಬ್ರಹ್ಮಯಜ್ಞಂ ವಿಧಾಯಾದೌ ತತಸ್ತರ್ಪಣಮಾಚರೇತ್ ನೈತ್ಯಕಿಂ ಸಕಲಂ ಕಾಮಂ ವಿಧಾಯಾನಂತರಂ ಪುಮಾನ್ ಶಿವಸ್ಮರಣ ಪೂರ್ವಂ ಹಿ ಭಸ್ಮ ರುದ್ರಾಕ್ಷಧಾರಕಃ ವೇದೋಕ್ತ ವಿಧಿನಾ ಸಮ್ಯಕ್ ಸಂಪೂರ್ಣ ಫಲಸಿದ್ಧಯೇ ಪೂಜಯೇತ್ ಪರಯಾ ಭಕ್ತ್ಯಾ ಪಾರ್ಥಿವಂ ಲಿಂಗಮುತ್ತಮಂ ನದೀತೀರೇ ತಡಾಗೇ ಚ ಪರ್ವತೇ ಕಾನನೇಪಿ ಚ ಶಿವಾಲಯೇಷು ಚೌದೇಶೇ ಪಾರ್ಥಿವಾರ್ಚಾ ವಿಧೀಯತೆ ಶುದ್ಧ ಪ್ರವೇಶ ಸಂಭೂತಾಂ ಮೃದಮಾಹೃತ್ಯ ಯತ್ತದ ಶಿವಲಿಂಗಂ ಪ್ರಕಲ್ಪೇತ ಸಾವಧಾನತಯಾ ದ್ವಿಜಾಃ ವಿಪ್ರೇ ಗೌರಾ ಸ್ಮೃತಾಶೋನ ಬಾಹುಜೇ ಪೀತವರ್ಣಕ ವೈಶ್ಯೇ ಕೃಷ್ಣ ಪಾದಜಾತೆ ಹ್ಯತವಾ ಯತ್ರ ವಾ ಭವೇತ್ ಸಂಗೃಹ್ಯ ಮೃತ್ತಿಕಾಂ ಲಿಂಗಂ ನಿರ್ಮಾಣಾರ್ಥಂ ಪ್ರಯತ್ತದ ಅತೀವ ಶುಭ ತೇಜೇ ಚ ಸ್ಥಾಪಯೇತ್ತಾಮೃತಂ ಶುಭಾಂ ಸಂಶೋಭಿತ ಜಲೇನಾಪಿ ಪಿಂಡೀಕೃತ್ಯ ಶನೈಶನೈಃ ವಿಧೀಯೇತ ಶುಭಂ ಲಿಂಗಂ ಪಾರ್ಥಿವಂ ವೇದ ಮಾರ್ಗದ ತತಃ ಸಂಪೂಜಯೇತ್ ಭಕ್ತ್ಯಾ ಭಕ್ತಿ ಮುಕ್ತಿ ಫಲಾಪ್ತಯೇ ತತ್ಪ್ರಕಾರಮಹಂ ವಚ್ಮಿ ಶೃಣುಧ್ವಂ ಸ ವಿಧಾನದ ನಮಃ ಶಿವಾಯ ಮಂತ್ರೇನ ಅರ್ಚನದ್ರವ್ಯಂ ಚ ಪ್ರೋಕ್ಷಯೇತ್ ಭೂರಸೀತೀ ಚ ಮಂತ್ರೇನ ಕ್ಷೇತ್ರಸಿದ್ಧಿಂ ಪ್ರಕಾರಯೇತ್ ಆಪೋಸ್ಮಾನ್ ಇತಿ ಮಂತ್ರೇನ ಜಲಸಂಸ್ಕಾರಮಾಚರೇತ್ ನಮಸ್ತೆ ರುದ್ರ ಮಂತ್ರೇನ ಫಾಟಿಕಾ ಬಂಧಮುಚ್ಯತೆ ಶಂಭವಾಯೇತಿ ಮಂತ್ರೇನ ಕ್ಷೇತ್ರಶುದ್ಧಿಂ ಪ್ರಕಾರಯೇತ್ ನಮಃ ಪೂರ್ವೇನ ಕುರ್ಯಾತ್ ಪಂಚಾಮೃತಸ್ಯಾಪಿ ಪ್ರೋಕ್ಷಣಂ ನೀಲಗ್ರೀವಾಯ ಮಂತ್ರೇನ ನಮಃ ಪೂರ್ವೇನ ಭಕ್ತಿಮಾನ್ ಚರೇ ಶಂಕರಲಿಂಗಸ್ಯ ಪ್ರತಿಷ್ಠಾಪನಮುತ್ತಮಂ ಭಕ್ತಿತಸ್ತದ ಏತತ್ತೇ ರುದ್ರಾಯೇತಿ ಚ ಮಂತ್ರದಃ ಆಸನಂ ರಮಣೀಯಂ ವೈ ದದ್ಯಾದ್ ವೈದಿಕ ಮಾರ್ಗಕೃತ್ ಮಾನೋ ಮಹಾಂತಮಿತಿ ಚ ಮಂತ್ರೇನಾವಾಹನಂ ಚರೇತ್ ಯಾತೇ ರುದ್ರೇಣ ಮಂತ್ರೇಣ ಸಂಚರೇತ್ ಉಪವೇಶನಂ ಮಂತ್ರೇಣ ಯಾಮಿಷುಮಿತಿ ನ್ಯಾಸಂ ಕುರ್ಯಾ ಶಿವಸ್ಯ ಚ ಅಧ್ಯವೋಚದಿತಿ ಪ್ರೇರ್ಣ ಪ್ರೇಮ್ನ ಅಧಿವಾಸಂ ಮನುನಾಚರೇತ್ ಮನುನಾಜೋ ಜೀವಯಿತಿ ದೇವತಾನ್ಯಾಸಮಾಚರೇತ್ ಅಸೌ ಯೋ ಅವಸರ್ಪತೀತಿ ಚಾಚರೇತ್ ಉಪಸರ್ಪಣಂ ನಮೋಸು ನೀಲಗ್ರೀವಾಯೇತಿ ಪಾದ್ಯಂ ಮನುನಾಹರೇತ್ ಅರ್ಘ್ಯಂ ಚ ರುದ್ರ ಗಾಯತ್ರ್ಯಾ ಆಚಮನಂ ತ್ರಯಂಬಕೇನ ಚ ಪಯಃ ಪೃಥಿವ್ಯಾಮಿತಿ ಚ ಪಯಸಾ ಸ್ನಾನಮಾಚರೇತ್ ದಧಿಕ್ರಾವಣ್ಯೇತಿ ಮಂತ್ರೇಣ ಧೃತಿ ಸ್ನಾನಂ ಜಕಾರಯೇತ್ ಘೃತೇ ಸ್ನಾನಂ ಖಲು ಘೃತಂ ಘೃತಾಯಾದೇತಿ ಮಂತ್ರದಃ ಮಧುವಾದಾ ಮಧುನಕ್ತಂ ಮಧುಮಾನ್ನ ಇತಿ ತೃಚ ಮಧುಕಂಠಸ್ನಪನಂ ಪ್ರೋಕ್ತಂ ಇತಿ ಪಂಚಾಮೃತಂ ಸ್ಮೃತಂ.

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சோமாசி மாறநாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நமஹ. எல்லா மகனியர்களுக்கும் நமஸ்கார. சுந்தரமூர்த்தி நாயனார் அவர சரித்திரையன்னு முந்துவரிஸ்தா இதேனெ. ஈக சோமாசி மாறநாயனார் ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬಿರಾನ್ ಸೋಮಾಸಿ ಮಾರನುಕ್ಕುಂ ಅಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಬರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೆ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಾಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗಯಜ್ಞಾದಿಗಳನ್ನು ಮಾಡ್ತಾ ಇದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡಿದಾನೋ, ಏನು ಯಾಗಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕಾಗೋದಿಲ್ಲವೋ ಅವರ ಪರವಾಗಿ ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯ ಇದು. ಈ ಸೋಮಾಸಿ ಮಾರನಾಯನವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಒಂದು ಗುಣವೇನೆಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ. ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ದರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ರು. ಎಲ್ಲ ಬ್ರಾಹ್ಮಣರಿಗೆ ಶಿವಭಕ್ತರಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದವರು ಸಹ. ಇವರಿಗೆ ಸುಂದರಮೂರ್ತಿ ನಾಯನಾರವರ ಬಗ್ಗೆ ಒಂದು ವಿಶೇಷವಾದ, ಅವರೇ ನನಗೆ ಗುರುಗಳು ಅನ್ನೋ ಒಂದು ಭಾವನೆ ಬಂತು. ಯಾಕೆ ಅಂತಂದರೆ ಇವರು ಯಾಗಯಜ್ಞಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು, ಮುಖ್ಯವಾಗಿ ಶಿವನಿಗೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡೋದು ಯಾರ ಮೂಲಕ ಹೋಗುತ್ತೆ, ಅಗ್ನಿದೇವನಿಗೆ ಕೊಡ್ತಾರೆ ಹವಿಸ್ಸು. ಅಗ್ನಿದೇವ ಅದನ್ನು ಯಾರ್ಯಾರಿಗೆ ಹವಿಸ್ಸನ್ನು ತಲುಪಿಸಬೇಕೋ ಆ ದೇವತೆಗಳೇ ತಲುಪಿಸ್ತಾರೆ. ಇವರಿಗೆ ಆಸೆ ಬಂದದ್ದು ಏನು ಅಂತಂದರೆ, ನಾನು ಕೊಡೋ ಹವಿಸ್ಸು ನೇರವಾಗಿ, ಅಂದರೆ ಅಗ್ನಿ ಭಗವಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸ್ಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ, ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳುತ್ತೆ ನೋಡಿ, சப்தகோடி மந்திராத் சித்தபிரம்சக சித்தவிப்ரம்சகாரக ஏகமேவ மகாமந்திர குருஹு இது அக்ஷரத்வயம். அந்த அந்தரே 7 கோடி மந்திரங்களிவியந்த ಯಾವ್ಯ ಮಂತ್ರನೇ ತಗೋಬೇಕು, ಯಾವ ತನ್ನ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗತ್ತೆ. ಚಿತ್ತವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ ಅದು. ಗುರು ಅನ್ನೋ 2 ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸಿಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಾಮಾಯಣವರು ಹೇಗೆ ಎಲ್ಲರನ್ನು ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾಲನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರನ ನಾನು ಬರ್ತೀನಿ, ಹವಿಸನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಾಮಾಯಣವರಿಗೆ ಹೇಳಿದರು. ಮಾರನೇ ದಿವಸ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸುರನಾರನಾಯ್ದವರು ಮಾಡ್ತಾಯಿದ್ದಾರೆ. ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಯ್ಯೋ, ನಡೀತಾ ಇರಬೇಕಾದ್ರೆ ಯಾಗ ಎಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಡ್ಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಬರ್ತಾ ಇದ್ದಾಳೆ, ಮತ್ತು 2 ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯವರ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಾಮಾಯಣವರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಹಾಗೇ ಅವರನ್ನು ಆ ಪಾತ್ರೆ ಎಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಾಮಾಯಣವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ಬರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ, ಸುಂದರಮೂರ್ತಿಯವರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಗೌರವ ಆಗಿದೆ. ಶೇಟ್ಕಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ 2, ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೇಟ್ಕಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮದುರೆಗೆ ಹೊರಡ್ತಾ ಇದ್ದಾರೆ, ಒಂದು ಆದಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ, ನಾನು ಇದನ್ನು ಹಿಂದಿನ ವೀಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ, ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ, ಪದಿಹ ಹಾಡ್ಬಿಟ್ರು, ಪದಿಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು, ಆಭರಣಗಳು, ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ 1/3 ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು. ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ಶೇರ್ಮಾನ್ ಜೊತೆಯಲ್ಲಿ ಮಧುರೈಗೆ ಬರ್ತಾರೆ. ಮಧುರೈನಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೈನಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ರಿಗೊಬ್ಬರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ಶೇರ್ಮಾನ್ ಹೋದಾಗ ಎಲ್ಲ ನಾಲ್ಕು ಜನನೂ ರಾಜರುಗಳೇ. ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು. ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರೆಸಿದರು. ಮುಂದುವರೆಸಿದಾಗ ಇವರು ತಿರುಕ್ಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆ ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕ್ಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ತಲಾವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ಗೆ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೇ ಇಲ್ಲ, ಕ್ರಾಸ್ ಮಾಡೋ ಹಾಗೇ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ತಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ. ಯೋ, ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದ್ರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ. ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರಿನಲ್ಲಿ ಕೇಳ್ತಾರೆ, ನೀವು ನೆನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನೆಲ್ಲಿ ಬಂದೆ, ಆ ಪ್ರವಾಹದಲ್ಲಿ ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸುತ್ತೆ. ಬನ್ನಿ ಹೋಗೋಣ ನಮ್ಮ ಊರಿಗೆ ಅಂತ ಕರೀತಾರೆ. ಸರಿ, ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಕುಡುಂಬನವರಲ್ಲಿ ಶೇರ್ಮಾನ್ ಪೆರ್ಮಾನಿಯವರಿಗೆ ಅತ್ಯಂತ ವೈಭವದ ಸ್ವಾಗತ ನೀಡ್ತಾರೆ. ಬೀದಿಯೆಲ್ಲ ತಳಿರು ತೋರಣಗಳು ಮತ್ತು ನಾಟ್ಯ ವೇದಘೋಷ ನರ್ತನಗಳು ಇತ್ಯಾದಿ ಮನೋರಂಜಕವಾದ ಕಾರ್ಯಕ್ರಮಗಳು ಇದನ್ನೆಲ್ಲ ಏರ್ಪಾಡು ಮಾಡಿ ಕೊನೆಗೆ ತಮ್ಮ ಅರಮನೆಯಲ್ಲಿ ಅವರನ್ನು ಸತ್ಕರಿಸಿ ಚಿನ್ನದ ಪೀಠವನ್ನು ಕೊಟ್ಟು ಅಲ್ಲಿ ಕೂರಿಸಿ ಎಲ್ಲ ಆದರ ಸತ್ಕಾರಗಳನ್ನು ಮಾಡಿ ಪಾದಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮಾನ್ ಪೆರ್ಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ್ದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರ್ಮಾನವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವರನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ ನಾಣ್ಯ ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವ್ರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗುತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು, ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡದೆ ಸುಂದರಮೂರ್ತಿಯವರಿಗೆ ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಬಿಡೋದಾ ಬಂದ್ಬಿಡೋದಾ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ, ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ, ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ ನೀವೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳಿಬಿಡ್ತಾರೆ. ಇವರು ಅದೇ ಥರ ಆ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರ್ಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ, ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಸ್ವಸ್ತು ಯದಶ್ವಸ್ಯ ಕ್ರವಿಶೋಮಕ್ಷಿಕಾಶಯದ್ವಾ ಸ್ವರೌ ಸ್ವಧೀತೌ ರಿಪ್ತಮಸ್ತಿ ಯದ್ಧಸ್ತಾಯೋಶ್ಶಮಿತುರ್ಯನ್ನಖೇಷು ಸರ್ವಾತಾತೇ ಅಪಿ ದೇವೇಶ್ವಸ್ತು ಯದುವಧ್ಯಮುದರಸ್ಯ ಪವಾತಿಯ ಆಮಸ್ಯ ಕ್ರವಿಶೋ ಗಂಧೋ ಅಸ್ತಿ ಸುಕೃತಾತಚ್ಛಾಮಿತಾರಃ ಕೃಣ್ವಂತೂತಮೇಧಜ್ಞೇ ಶ್ರುತಪಾಕಂ ಪಚಂತು ಯತ್ತೇ ಗಾತ್ರಾದಗ್ನಿನಾ ಪಚ್ಯಮಾನಾದಭಿ ಶೂಲನ್ನಿಹಾತಸ್ಯ ವಧಾವಾತಿ ಮಾತದ್ಭೂಮ್ಯಾಮಾಶ್ಲೀಷನ್ಮಾತೃಣೇಷು ದೇವೇ ಭ್ಯಸ್ತದುಷದ್ಭ್ಯೋ ರಾತಮಸ್ತು ಯೇ ವಾಜಿನಂ ಪರಿಪಶ್ಯಂತಿ ಪಕ್ವಯ್ಯ ಈ ಮಾಹುಸ್ಸೂರ ಭಿರ್ನಿರ್ಹರೇತಿ ಯೇ ಚಾರ್ವಾತೋ ಮಾಗ್ನೇ ಸ ಭಿಕ್ಷಾಮುಪಾಸಾತ ಉತೋ

ಊಷ್ಮಣ್ಯಾಪಿಧಾನಾಜರುಣಮಂಕಾಸೂನಃ ಪರಿ ಭೂಷಂತ್ಯಶ್ವಂ ಮಾತ್ವಾಗ್ನಿರ್ಧ್ವಾನಯೀ ಧೂಮಗಂಧಿರ್ಮೋಖಾ ಭ್ರಾಜಂತ್ಯಭಿವಿಕ್ತಜಗ್ರೀಃ ಇಷ್ಟಂ ವೀತಮಭಿಗೂರ್ತಂ ವಶತ್ಕೃತಂ ದಂದೇವಾಸಃ ಪ್ರತಿ ಗೃಹ್ಣಂತ್ಯಶ್ವಂ ನಿಕ್ರಮಾನನ್ನಿಷದಾನಂ ವಿವರ್ತಾನಯ್ಯಚ್ಚ ಪಡ್ವೀಶಮರ್ವಾತಃ ಯಚ್ಚ ಪಪೌ ಯಚ್ಚ ಘಾಸಿಂ ಜಘಾಸ ಸರ್ವಾತಾತೇ ಅಪಿ ದೇವೇಶ್ವಸ್ತು ಯದಶ್ವಾಯವಾಸ ಉಪಸ್ತೃಣಂತ್ಯಾಧೀವಾಸಯ್ಯ ಹಿರಣ್ಯಾನ್ಯಸ್ಮೈ

0: Om Namah Shivaya. Dear listeners of Shaivam.org, the next program is Yoga, Spiritual Discourse. In this, you are about to listen Sadhana, presented by Sri Ramakrishnan. Thank you. Om Namah Shivaya.
1: ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾವತು ಸಹನೋಘ್ನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗಃ ಸಮಾಧಿ ಭಾವನಾರ್ಥ ಕ್ಲೇಶ ತನೂಕರಣಾರ್ಥಶ್ಚ ಅವಿದ್ಯಾ ಸ್ಮಿತಾ ರಾಗ ದ್ವೇಷಾ ವಿನಿವೇಶಾಃ ಪಂಚ ಕ್ಲೇಶಾಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತ ತನು ವಿಚ್ಛಿನ್ನ ಉದಾರಾಣಾಂ ಅನಿತ್ಯಾ ಶುಚಿ ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರ ವಿದ್ಯಾ ದಿಗ್ದರ್ಶನ ಶಕ್ತಿಯೋ ರೇಖಾತ್ಮತೆಯ ಅಸ್ಮಿತಾ ದುಃಖಾನುಷಯಿ ರಾಗ ದುಃಖಾನುಷಯಿ ದ್ವೇಷ ಸ್ವರಸವಾಹಿ ವಿದುಷೋಪಿ ತಥಾರೂಢೋ ವಿನಿವೇಶ ತೇ ಪ್ರತಿಪ್ರಸವಹೇಯಾಃ ಸೂಕ್ಷ್ಮಾಃ ಧ್ಯಾನಹೇಯಾಸ್ತದ್ವೃತ್ತಯಃ ಕ್ಲೇಶಮೂಲಕರ್ಮಾಶಯೋ ದೃಷ್ಟಾದೃಷ್ಟಜನ್ಮವೇದನೀಯಃ ಸತಿ ಮೂಲೇ ತತ್ಪಾಕೋ ಜಾತ್ಯಾಯುರ್ಭೋಗಾಃ ತೇ ಹ್ಲಾದಪರಿತಾಫಲಾಃ ಪುಣ್ಯಾಪುಣ್ಯಹೇತುತ್ವಾತ್ ಪರಿಣಾಮದಾಪಸಂಸ್ಕಾರದುಃಖೈಃ ಗುಣವೃತ್ತಿವಿರೋಧಾಚ್ಚ ದುಃಖಮೇವ ಸರ್ವಂ ವೇಕಿನಃ ಹೇಯಂ ದುಃಖಮನಾಗತಂ ದೃಶ್ಯೋ ಸಂಯೋಗೋ ಹೇಯಹೇತುಃ ಪ್ರಕಾಶಕ್ರಿಯಾಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷ ವಿಶೇಷಲಿಂಗಮಾತ್ರಾಲಿಂಗಾನಿ ಗುಣಪರ್ವಾಣಿ ದೃಷ್ಟಾದೃಶಿಮಾತ್ರಶುದ್ಧೋ ವಿಭಕ್ತ್ಯಾನುಪಶ್ಯಃ ತದರ್ಥಂ ಯೇವ ದೃಶ್ಯಸ್ಯ ಆತ್ಮಾ ಕೃತಾರ್ಥಂ ಪ್ರತಿ ನಷ್ಟಂ ಮಪ್ಯನಷ್ಟಂ ತದನ್ಯದಾಧಾರಣತ್ವಾತ್ ಸ್ವಸ್ವಾಂ ಶಕ್ತ್ಯೋ ಸ್ವರೂಪೋಪಲಬ್ಧಿಹೇತುಃ ಸಂಯೋಗಃ ತಸ್ಯ ಹೇತುರವಿದ್ಯಾ ತತ್ ಅಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇ ಕೈವಲ್ಯಂ ತಸ್ಯ ಸತ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ವಿವೇಕ ಖ್ಯಾತಿರಾ ಪರಿಪ್ಲವಾಹಾನೋಪಾಯಃ ತಸ್ಯ ಸತ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ಯೋಗಾಂಗಾನಾಂ ಅನುಷ್ಠಾನಾದ ಶುದ್ಧಿಕ್ಷೇ ಜ್ಞಾನ ದೀಪ್ತಿರಾ ವಿವೇಕ ಖ್ಯಾತೇ ಯಮ ನಿಯಮ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟೌ ಅಂಗಾನಿ ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯ ಅಪರಿಗ್ರಹ ಯಮಃ ಜಾತಿ ದೇಶ ಕಾಲ ಸಮವಾಯ ಅನವಚ್ಛಿನ್ನಾಃ ಸಾರ್ವಭೌಮ ಮಹಾವ್ರತಂ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಃ ವಿತರ್ಕ ಭಾದನೆ ಪ್ರತಿಪಕ್ಷ ಭಾವನಂ ವಿತರ್ಕ ಹಿಂಸಾದಯ ಕೃತಕಾರಿತಾನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮಧ್ಯಾದಿ ಮಾತ್ರಾಃ ದುಃಖ ಅಜ್ಞಾನ ಅನಂತಫಲಾಃ ಇತಿ ಪ್ರತಿಪಕ್ಷ ಭಾವನಂ ಯದಾ ಅಸ್ಯ ಸ್ಯುಃ ಅಪ್ರಸವ ಧರ್ಮಾಣಃ ತದಾ ತದ್ ಕೃತಂ ಐಶ್ವರ್ಯಂ ಯೋಗಿನಃ ಸಿದ್ಧಿ ಸೂಚಕಂ ಭವತಿ ತದ್ಯಥಾ. ಸೋ when these kind of vitarkas, when they are destroyed, when they are destroyed means when they have been made so subtle that they are not able to give any results, when they are made so subtle that

ಸನ್ನತ್ವಾಯ ಪಶುರ್ವ ಅಗ್ನಿರ್ಯೋ ವೈ ಪಶುಂ ಪುರಸ್ಸಾದುಪಚರ ದೇಹ ಶಿವಾತ್.